0: ನಲೆ ವನೆ ಶಮ ಓ ನಮ್ಮಡ ದರ್ಪಸ್ ಶಮಾ
1: ಜನಾನ್ ಜಮಾಜದ ಜನಾನ್ಯಂ ಓಯ್ ಕಪ ಬಜಾರ್ ಮೇ ಖರ್ಸವಿ ವರ್ಸರ ಜಮಾಯ ಜನಾನ್ ಪಹಿಸ್ನ ರಜಾ ಕೀಗಿ ದದರುಗ ಜನ್ಮಲಾ ದೇವ್ರಕ್ಷಿತಾ ವಿಜೂನಾ

0: ಗಂಗ ಪರಿವಾಜುನು ಬಂದ್ ತಡಲೆ ತಡಲೆ ಯಮ ಪಕಾರ್ದೆ ನವಂ ಧರ್ನಲಾಡಂ ಖದಿ ಪಕಾರ್ವಂ ನಾ ಸವಲೆ ಬದೇವಮ ರಂಜ ದೇವರಕ್ಷಿ ಸರ್ಪಕೇಗೆ ಜನಂತವಾಯದ ನಕರಿ ಜುಹಾಲ್ ದಿಗ್ ದಿನ
1: ಸ್ತಪಯರೇ ಮೇ ಬವರ್ನೀಷ್ಟ ಕಪಸಲೂರ್ ಮಜಹಬೌ ಹುರಿ ಕಸಮುನ ಸಬಕ್ ಪಹಾವ್ರಿ ಜ ದರ್ಯಾಚ ಪಹರ್ ಕಿತಾಬ್ ಕಿಮಿ ಯಹಿಸ್ತಾ ದಿಸ್ ತಸ್ವಿರೂನ
2: ಓ ಯಾ ಪಕ ಗಜ್ಲಿ ಕಲಿ ರಾಖಡಾ ಯಾ ಹೋ ಗುಲಾ